0: ಅನ್ನಂ ಅಮೃತಂ ಶಿವಮಯ ಸಂಗೀತಂ ಹರಿಪದಮನಾತಿ ಸೋಪಾನಂ ಅನಘ ಸುಕೃತಮೀಶ್ವರ ಹೃದಯಂ.
1: Stay connected with Home 92.2 FM. Home is a feeling. It's a feeling.